0: ರಾಯ್ ನಪದ ತೆಲಂಬ ನಸೋನ್ ನುಂಗ್ಸಿ ಕನಾಗಿ ಕುದೋನೋನಿ ಪಾಮು ಕನಾಗಿ ಕುದೋನೋ
1: ಇನ್ನೇನ ಅಕ್ಕೊಯ್ಗೆ ಯಾಮನ ನುಂಗ್ಸಿನ ಇಸೈಸೆ ಸಕ್ಪಿರಕ್ಪಸೆ ಯಾಮ ನುಂಗೈಜೆ ಹೈಬ ತಾರೆ ಅದು ಇನ್ನೆ ಮತಮ ಮತ ಅಕ್ಕೊಯ್ಗೆ ಕಾಮು ಹೈರವ ಖುಲ್ಸಿದ ಲೌಶುಮುಬ ತೋರಂಬಸೆ ಅದುಗಾ ಹೌಜಿ ಇನ್ನೆ ಹೊಯ್ನ ಇಂಖೋಲ್ ಕೊಯ್ಬ ಲೌಶುಮುದ ಥೆಂಗ್ನಬ ಮಸೆಚೆ ಕರಿ ಕರಿ ಅಹೋಂಬಲೆ
2: ಅಹೋಂಬಜೆ ಜಿದಿ ಇಸಿಂಗ್ ಮೈಸಿಂಗ್ಜೆ ಯಾಮ ವಾರೆ ಕೊಯ್ನ ಅಂಗಾಂಗೊನಿ ಗಾಂದದಿ ಯಾಮ ನುಂಗೈರಮೆಬ ಹಿಂಗೋಂ ಕೊಯ್ರೆ ನಾ ಜಿ ತಿನ್ ಗಾಂಗ್ಸೆ ಯಾಮ ಕಲ್ಲೆಬ ಅದು ಥಾರಿಬ ಪೊಸೆ ಅಕ್ಕೊಯ್ಗೆ ತಾಕ್ಚು ಕಾಪ್ತೆ ಅದಮಿನ ಕಾಪೆ ಹಿದಾ ಕಾಪೆ ಹೈಬ ಅನಿ ತಿನ್ನ ಸುಮ್ ಹೆಂಜಲ್ಲೆ ಅದು ಪೊಥೋಕ್ಚು ಅದು ಫಂಗ್ದೇವ ಹಿದಾಕ್ಸೆ ಕಾಪ್ತ್ರಗದಿ ಸುನಿಗಾಯ್ ಲೈತಬಗೆ ಅಕ್ಕೊಯ್ ತೊಳ ಭೈರವ ಚಾಹೌದ್ರಬನಿ ಸುದೆ ಅದವೆ ಅದು ಸುಬ ಹಾಯ್ತಾರೆ ವಾದಿ ಅದು ವಾಯ್ ಹಬ
1: ಇನ್ನೆ ಮಖಾ ಥಾಬ ಸಿಡಿ ಅಕ್ಕೊಯ್ಗೆ ಹೌರಕ್ಲಿಬ ಖುಲ್ಸಿದ ಲೆಂಗಾಂಗ್ನ ತಹೋನಿಂಬಸೆ ಕರಿ ಕರಿ ತಹೋನಿಂಗ್
2: ಇಸಿಂಗ್ ಮರಾಂಗ್ ಕಾಯ್ದಬಗೆ ಹಾಯ್ದಿ ಅಕ್ಕೊಯ್ ಪುಖಿಗುಂಬಸೆ ತಹೋಹನ್ಜನಿಂಗೆಕೊ ಅದಗಿ ಉವ ಅಚೌಬಸೆ ಅಂಥಲ್ಹನಿಂದ್ರೆ ಅದೇ ಹೊಜಿಕ್ತಿ ಚಿಂಗ್ದಸು ಉವ ಅಚೌಬಸೆ ಅಂತ ಹೌದ್ರಬನಿನ ಮಚುಮ್ ಜೆ ಕೈ ಹಾಯ್ನಿ ಲಾಕ್ತವ ಹಾಯ್ದಾರೆ ಅಕ್ಕೊಯ್ಜು ಹಿಂಗೋನ್ ಕೊಯ್ ಹಾಯ್ಬೈ ವಾನಿ ಇಸಿಂಗ್ದು ಫಂಗ್ದ್ರಮಿನ ಗಸಾಯ್ಗಿ ಪುಖಿದ ಅಕ್ಕೊಯ್ ಪುಖಿಬದಿ ಅಮ ತೌಯಬಕೊ ಲೌನುಂಗ್ಸಿದ ಪುಖಿದಗಿ ಇಸಿಂಗ್ ಸೋಗ ಬಾತೆನ್ ತೋರಗ ಚಾಯ್ಬಸೆ ನೋಂಥಕ್ತೆ ತಾರಕ್ಪಗ ಅಕ್ಕೊಯ್ ಇಸಿಂಗ್ ಚಾಯ್ಬಗಸೆ ಯಾಮ್ ಖೆನ್ನೈಯಬ ಅದು ಹಾನ್ ನೋಂ ಕಿತಂಗ್ ಚುರೆಯ್ದನ ಅದ ಅಯ್ನ ನೋಂಗಾಲಕಾಂದ ಹಾಗೆ ಅಕ್ಕೊಯ್ನ ಇಸಿಂಗ್ ಚಾಯ್ಸಿದಿ ಮರಾಂಗ್ ನೋಂ ಕಿತಂಗ್ ಚುಥರಕ್ಪದ ಖಾಮೆಜೆ ಕಾವಾಂಗಲೆ ಹಾಯ್ಬೈನ ಯಾಮ್ ಖೆನ್ನಬ ಮಾಲೆಬ
1: ಪ್ರಕೃತಿನ ಚುಹನ್ಬ ನೋಂಗ್ಸೆನೆ ಹೆನ ಪಂಬಿಸಿಂಗ್ಸೆ ಮಪುಂಗ್ ಮರಿ ಫಾಲ್ಲೆ ಎನ್ನ ತಾಪಿಬನೆ ಯಾಮ್ ನುಂಗಾಯ್ಚೈ ಇನೇಗ ಹಾಕ್ ಉನದುನ ಕಾಮುಂಗ್ ಹೈರ್ಬ ಖುಲ್ಸದ ಅಕ್ಕೊಯ್ನ ರೇಡಿಯೋಗೆ ಥೊಮಿಸಿಂಗ್ನ ಲಾಕ್ ಮತ್ತಮ್ದ ಥಿಂಗ್ನಜದು ನುಂಗ್ ಹಾವಾರಿ ಸನ್ನಬಗೆ ತಂಜಾ ಫಂಗ್ಜಬ ಇನೇಬು ಹನ್ನನ್ನ ಥಾಗಚ್ಚರಿ
3: ಖುನಾಯ್ ಅಮಬು ಖುಂಗಂಗ್ ಅಮಬು ಮಸಾಮೌ ಫನ ತೆಂಜಂಗ್ ಕೈಜಂಗ್ದಬ ಲಂದಮ್ ಅಮ ಒಯ್ಹನ್ಬದ ಲಂದಮ್ ಅದುಗಿ ಆಸಾ ವಾಕರ್ ಸಿಂಗ್ನ ಚಾವರಬ ಥೌದಾಂಗ್ ಲೌರಿ ಹಕ್ಸೆಲ್ಗಿ ಲಂದ ಮಮುತ್ ತಾನ ಖಂಗನ್ನಬಗಿದಮಕ್ ಆಸಾ ವಾಕರ್ ಸಿಂಗ್ನ ಕಾಚಿನ್ ಕೊಯ ಥುಂಗ್ನ ಚತ್ತುನ ಚಾವರಬ ಥೌದಾಂಗ್ ಕಯ ಲೌರಿ ಕಾಂಗ್ಮೋಂಗ್ ಮನಿಂಗ್ ಲೈಕಾಯ್ಗಿ ಒಯ್ನ ಆಸಾ ವಾಕರ್ಗಿ ಥೌದಾಂಗ್ ಲೌರಿಬಿ ಲೈರೆ ಲಾಕ್ಪಂ ನೀಲಂ
4: ಐಜೆ ಹೈಜೆ ಆಸಾ ಒಯ್ನಸು ಲೈಗೋ ಅದುಗ ಅದುಮ್ ಫಿ ನುಂ ತುದನ ಕೊತನ ಅದುಮ್ ಹೈಜೆ ಲೈ ಕಾಮೋಂಗ್ ಅಪುನ್ಬಗಿ ಒಯ್ನ ಆಸಾ ತರು ಲೈಬ
5: ಅದು ಇಸಾನ ಕೋಲಿಬ ಅಕ್ಕೊಯ್ಗೆ ಜಗ ಹೈಜಬ ತಾರೆ ಸಿನ ಕರಂಬ ಜಗಾಗಿ ಒಯ್ಬಿರಬನ
4: ಅಯ್ನ ಮಸ್ನಾ ಮನಿಂಗ್ ಲೈಕಾಯ್ಜೆ ಸೆಸೆ ಐ ಕೊನ್ಬ
5: ಅದೇ ಪಾಪ್ಯುಲೇಷನ್ ದಿಕ್ಕೆ ಅಮುಕಲೆ
4: ಅಯಾಮನ ಅದೈದಿ 1000 ಲೋ ಹೇಳಲೇಬಕೋ ಐಗಿದಿ ಯಾಮ್ದೆ 446 ಮೈಲ್
5: ꯑꯩꯈꯣꯏꯒꯤ ꯑꯁꯥꯅ ꯇꯧꯕꯤꯔꯤꯕ ꯊꯕꯛ ꯊꯧꯔꯝꯁꯤꯡꯁꯦ ꯁꯤꯒꯤ ꯃꯇꯥꯡꯗ ꯂꯥꯛꯆꯕ ꯃꯇꯝꯗ ꯑꯩꯈꯣꯏꯒꯤ ꯍꯥꯏꯔꯤꯕ ꯈꯨꯡꯒꯪꯁꯦ ꯁꯤꯗ ꯑꯁꯥ ꯑꯃ ꯑꯣꯏꯅ ꯊꯕꯛ ꯊꯧꯔꯝ ꯇꯧꯕꯤꯔꯛꯄ ꯃꯇꯝꯗꯗꯤ ꯑꯩꯈꯣꯏꯒꯤ ꯊꯦꯡꯅꯕꯤꯔꯛꯄ ꯈꯨꯗꯣꯡꯆꯥꯗꯕꯕꯨ ꯑꯣꯏꯔꯣ ꯅꯨꯡꯉꯥꯏꯕꯕꯨ ꯑꯣꯏꯔꯣ ꯋꯥꯐꯝ ꯈꯔꯗꯪ ꯐꯣꯡꯗꯣꯛꯄꯤꯌꯨ
4: ꯈꯨꯗꯣꯡꯆꯥꯗꯕꯁꯦ ꯑꯩꯈꯣꯏꯒꯤ ꯑꯦꯋꯥꯔꯅꯦꯁ ꯄ꯭ꯔꯣꯒ꯭ꯔꯥꯝꯒꯨꯝꯕ ꯑꯃ ꯇꯧꯔꯝꯗꯥꯏꯁꯦ ꯃꯤꯁꯤꯡꯁꯦ ꯒ꯭ꯌꯥꯟ ꯇꯥꯗꯕꯒꯤ ꯀꯩꯕꯨ ꯇꯧꯗꯣꯏꯅꯣꯗ ꯑꯗꯨ ꯇꯧꯔ ꯀꯩꯀꯥꯟꯗꯣꯏꯅꯣ ꯃꯇꯝ ꯃꯥꯡꯉꯦ ꯈꯣꯠꯂꯦ ꯊꯣꯛꯄꯤꯔꯛꯇꯦꯕꯀꯣ ꯑꯗꯣ ꯍꯧꯖꯤꯛꯄꯨꯗꯤ ꯍꯥꯏꯗꯤ ꯑꯦꯁ ꯑꯥꯏ ꯖꯤ ꯂꯥꯛꯄꯗꯒꯤ ꯃꯌꯥꯝꯁꯦ ꯃꯄꯥꯟ ꯊꯣꯛꯄꯒꯤ ꯍꯩꯅꯕꯤꯁꯦ ꯈꯒ ꯂꯩꯔꯛꯄꯗꯒꯤ ꯄ꯭ꯔꯣꯒ꯭ꯔꯥꯝ ꯑꯃ ꯇꯧꯁꯤ ꯈꯣꯠꯁꯤ ꯍꯥꯏꯕꯗ ꯍꯧꯖꯤꯛꯇꯤ ꯃꯌꯥꯝꯁꯦ ꯃꯄꯨꯡ ꯐꯥꯅ ꯌꯥꯎꯕꯤꯔꯦꯕ
5: ꯑꯗꯨ ꯏꯃ꯭ꯌꯨꯅꯥꯏꯖꯦꯁꯟ ꯇꯧꯕꯁꯦ ꯍꯥꯏꯔꯤꯕ ꯑꯦꯔꯤꯌꯥꯁꯦ ꯁ꯭ꯋꯥꯏꯁꯤꯗ ꯑꯗꯨꯝ ꯄꯤ ꯑꯩꯁ ꯁꯤꯒꯨꯝꯕ ꯂꯩꯕ꯭ꯔꯥ ꯑꯗꯨꯁꯨ ꯈꯪꯖꯅꯤꯡꯉꯤ
4: ꯀꯥꯃꯣ ꯑꯄꯨꯟꯕꯒꯤ ꯑꯣꯏꯅ ꯑꯁꯤꯒꯤ ꯂꯥꯡꯒꯣꯜꯖꯝ ꯑꯋꯥꯡ ꯂꯩꯀꯥꯏꯒꯤ ꯃꯅꯤꯡꯁꯤꯗꯀꯣ ꯑꯩꯈꯣꯏꯒꯤ ꯑꯥꯝ ꯀꯥꯃꯣꯡ ꯍꯥꯏꯅ ꯁꯦꯟꯇꯔ ꯑꯃꯈꯛ ꯂꯩꯕ ꯑꯁꯤꯗ ꯁꯤꯗ ꯀꯥꯞꯄꯦ ꯑꯗꯨꯗꯨꯒ ꯇꯣꯡꯕꯝ ꯂꯩꯀꯥꯏꯒꯤꯗꯤ ꯂꯥꯞꯄꯅꯤꯅꯅꯦ ꯃꯣꯏꯒꯤ ꯀ꯭ꯂꯕꯇꯨꯗꯒ ꯑꯃꯨꯛꯀ ꯀꯥꯞꯄꯦꯕ ꯊꯥ ꯑꯃꯗ ꯑꯅꯤꯔꯛ ꯀꯥꯞꯄꯦꯕ ꯏꯃ꯭ꯌꯨꯅꯥꯏꯖꯦꯁꯟꯁꯦ
5: ꯂꯩꯉꯥꯛꯀꯤ ꯃꯥꯏꯀꯩꯗꯒꯤ ꯑꯩꯈꯣꯏꯒꯤ ꯃꯤꯔꯣꯟꯕꯤꯁꯤꯡꯁꯤꯗ ꯈꯨꯗꯣꯡꯆꯥꯕꯒꯨꯝꯕ ꯄꯤꯕ ꯑꯗꯨꯒꯨꯝꯕ ꯄ꯭ꯔꯣꯒ꯭ꯔꯥꯝꯒꯨꯝꯕ ꯂꯩꯔꯒꯗꯤ ꯑꯗꯨꯁꯨ ꯈꯪꯖꯒꯦ
4: ꯃꯤꯔꯣꯟꯕꯤꯁꯤꯡꯗ ꯄꯤꯕꯁꯦ JSY ꯍꯥꯏꯅ ꯑꯩꯈꯣꯏꯒꯤ ꯑꯉꯥꯡ ꯍꯦꯛ ꯎꯅꯕꯒ ꯐꯪꯕ ꯂꯩꯀꯣ ꯂꯨꯄꯥ 1,000 ꯐꯪꯕ ꯑꯗꯨꯗꯨꯃ ꯂꯩꯔꯦ ꯑꯗꯒꯤꯗꯤ ꯑꯩꯈꯣꯏꯒꯤ ꯃꯤꯔꯣꯟꯕꯤꯗ ꯄꯤꯕ ꯁꯔꯀꯥꯔꯒꯤ ꯈꯨꯗꯣꯡꯆꯥꯕꯁꯤꯡꯁꯦ ꯑꯩꯈꯣꯏꯒꯤ ꯐꯣꯂꯤꯛ ꯑꯦꯁꯤꯗ ꯍꯥꯏꯗꯅ ꯑꯩꯈꯣꯏꯒꯤ ꯍꯦꯛ ꯐꯥꯔꯁ ꯇ꯭ꯔꯥꯏꯃꯦꯁꯇꯔꯗ ꯆꯥꯒꯗꯕ ꯒꯨꯂꯤꯁꯦ ꯁꯤ ꯃꯗꯒꯤꯗꯤ ꯑꯥꯏꯔꯟ ꯀꯦꯜꯁꯤꯌꯝ ꯁꯤꯁꯤꯃ ꯍꯦꯛ ꯃꯤꯔꯣꯟꯕꯗꯩꯅ ꯑꯉꯥꯡ ꯄꯣꯛꯑ ꯃꯇꯨꯡ 1,000 ꯐꯥꯎꯕ ꯆꯥꯅꯕꯒꯤꯁꯦ ꯂꯣꯏꯅ ꯐ꯭ꯔꯤꯗ ꯄꯤꯌꯦꯕꯀꯣ ꯁꯔꯀꯥꯔꯅ ꯑꯗꯨꯗꯨꯒ ꯑꯩꯈꯣꯏꯒꯤ PMSA ꯑꯩꯈꯣꯏꯒꯤ ꯄ꯭ꯔꯣꯒ꯭ꯔꯥꯝ ꯑꯃ ꯍꯥꯏꯇꯥꯔꯦꯅ ꯑꯩꯈꯣꯏꯒꯤ ꯆꯠꯄ ꯈꯣꯠꯄꯒꯤ ꯈꯨꯗꯣꯡꯆꯥꯕ ꯂꯩꯇꯕ ꯁꯤꯡꯁꯦ ꯑꯩꯈꯣꯏꯒꯤ ꯁꯤꯒꯤ ꯍꯦꯜꯊ ꯁꯦꯟꯇꯔꯗ ꯒꯥꯅꯤ ꯗꯣꯛꯇꯔ ꯂꯥꯛꯑꯒ ꯄꯦꯁꯦꯟꯁꯤꯡꯁꯦ ꯑꯦꯛꯖꯥꯃꯤꯟ ꯇꯧꯕꯤꯕ ꯌꯦꯡꯕꯤꯕ ꯁꯤꯒꯤ ꯈꯨꯗꯣꯡꯆꯥꯕꯁꯨ ꯂꯩ ꯑꯗꯒꯤ ꯍꯤꯗꯥꯛ ꯂꯥꯡꯊꯛ ꯀꯥꯞꯄ ꯈꯣꯠꯄ ꯁꯤꯗ ꯂꯣꯏ ꯌꯥꯔꯦ ꯑꯗꯒꯤ ꯈꯨꯝꯕꯣꯡꯗ ꯆꯠꯂꯒꯁꯨ ANC ꯇꯤꯀꯦꯠ ꯂꯧꯗꯦ ꯐ꯭ꯔꯤ ꯑꯣꯐ ꯀꯣꯁꯇ ꯂꯣꯏꯅ ꯃꯥꯅ ꯌꯦꯡꯉꯦ ꯍꯥꯏꯇꯥꯔꯦ ꯑꯗꯒꯤ ꯑꯜꯇ꯭ꯔꯥꯁꯥꯎꯟꯁꯨ ꯑꯗꯨꯝ ꯂꯩ ꯐ꯭ꯔꯤꯗ
5: ꯍꯣꯏ ꯏꯁꯥꯒꯤ ꯑꯩꯈꯣꯏꯒꯤ ꯀꯣꯜꯂꯤꯕ ꯑꯦꯔꯤꯌꯥꯁꯤꯒꯤ ꯕꯤꯅꯤꯐꯤꯁꯔꯤ ꯀꯌꯥꯃꯨꯛ ꯇꯝꯕꯁꯤ ꯈꯨꯗꯣꯡꯆꯥꯕꯁꯤ ꯐꯪꯍꯟꯕꯤꯈ꯭ꯔꯕꯒꯦ
4: ꯆꯍꯤ 6 ꯁꯨꯔꯦꯕꯀꯣ ꯑꯩꯅ ꯇꯧꯖꯔꯛꯑꯦ ꯑꯩꯁꯦ ꯁꯤꯗꯩꯁꯤꯗ ꯑꯗꯨꯝ ꯃꯤꯔꯣꯟꯕꯤ ꯑꯌꯥꯝꯕ ꯑꯗꯨꯝ ꯐꯪꯈ꯭ꯔꯦ
5: ꯂꯩꯉꯥꯛꯀꯤ ꯃꯥꯏꯀꯩꯗꯒꯤ ꯇꯧꯍꯟꯅꯤꯡꯕ ꯀꯔꯤꯒꯨꯝꯕ ꯑꯄꯥꯝꯕ ꯂꯩꯔꯒꯁꯨ ꯑꯗꯨꯁꯨ ꯐꯣꯡꯗꯣꯛꯄꯤꯌꯨ
4: ꯑꯩꯈꯣꯏꯅ ꯇꯧꯔꯤꯁꯤꯒ ꯐꯪꯉꯤꯁꯤꯒ ꯌꯥꯝ ꯍꯥꯏꯗꯤ ꯄꯩꯁꯥꯁꯦ ꯁꯤ ꯆꯥꯟꯅꯗꯕꯁꯤꯅ ꯁꯤꯅ ꯑꯗꯨꯝ ꯍꯥꯏꯗꯤ ꯍꯧꯖꯤꯛ ꯃꯇꯝꯗ

ಆಕಾಶವಾಣಿ ಇಂಫಾಲ್ ಹೌಸಿಂಗ್ ಅಂತ ಚರಿ ಮತಮಿಸೆಗೆ ಕುದೋಲ್ದ ವಾರೆಪುಂ ಕುಮಾರ್ ಕುಮಂಚ ಮದಿ ಥೋಂಗ್ರಾಮ್ ಲಕ್ಷ್ಮೀ ದೇವಿದಗಿ ಮತಮಿಸೆ ಶಿ ಮತ ಮತ ಮೈನ ಅಹಾನ್ಬದ ವಾರೆಪುಂ ಕುಮಾರ್ ಕುಮಂಚಾದಗಿ ಮತಮಿಸೆ ಅನಿ ಕಗ್ಲಾಂತೊಕ್ಚಗೆ ಲೈಜರೆ ಬಿದು ಹುಯ್ದ್ರಮ್ಸಾಗಿ ಮೇಘ ದಶಮ್ನ ಸೇಹುಡಿ ನೋ ಮಫಾದೋ ನಪಾಮ್ ಲಮ್ದಮ್ದಾ

0: ಆಕಾಶವಾಣಿ ಇಂಫಾಲ್. ಹೌಸೇಕ್ ನುಮಿಡಿಯುಂಬ ಪುಂಗ್ ತರಾನಿಥೈ ತಾರೆ ಆಕಾಶವಾಣಿ ಇಂಫಾಲ್ಗೆ ಕಂಗ್ಲಾ ಚೆನ್ನೆಲ್ಗೆ ಅನಿಶಬ ಥೌರಂ ಪರಿನ್ ಸಂದೋಪ ಹೌಜರಿ ಸಂದೋಕ್ಷರಿವ ಮೀಡಿಯಂ ವೇವ್ ಮೀಟರ್ ಚಹುಮ್ ನಿಫು ದಸ್ಮಿಕ್ ಅಮ ಕಿಲೋ ಹರ್ಸ್ ನಿಪಾಲ್ ಮೈಫುನಿಥೋಯ್ ಥೌರಂ ಪರಿನ್ ಅಸಿಗೆ ಹೋಬದ ಮಣಿಪುರಿದ ನುಮಿಡಿಯುಂಬಗೆ ಪಾವು ಫಂಬಿರಗನಿ.
1: ಆಕಾಶವಾಣಿ ಇಂಫಾಲ್ ನಯನಿ ದೇವಿನ ಪಾವು ಪಾಜರಿ. ಅಹಾನ್ಬದ ಮರುವೈಬ ಪಾವು ಮಣಿಪುರದ ಹುಜಿಕ್ ಓರಿಬ ಫಿಬಂ ಮಿಯಾಂಗಿ ಮರಕ್ತ ತಾಜನಬ ವಾಟ್ಬ ಅಮಸುಂ ತಾಜನಬ ಹೆಂಗತ್ ಅನ್ನಬ ಲಂಬಿ ಯಾಟ್ಬ ಹೈಬಸಿಗೆ ಮತಾಂಗ್ದ ಅಸಾಮ್ ರೈಫಲ್ಸ್ನ ಸಿಂಧುನ ಗೆಸ್ ಲೆಕ್ಚರ್ ಅಮ ಪಂಗ್ತೋಗ್ಲಿ. ಚುರಾಚಾಂದಪುರ ಜಿಲ್ಲಾದ ಟಿಬಿ ಲೈನಾಗೆ ಹೈ ರಿಸ್ಕ್ದ ಲೈಬ ಕಂದೋಕ್ಲಬ ಮಿಯೋಯ್ ಲಾಖ ಅಮ ಲಿಸಿಂಗ್ ತರಾರೋಂಗಿ ಮನುಂಗ್ದ ಮಿಯೋಯ್ ಲಿಸಿಂಗ್ ಕುನ್ಮಾತೋಯ್ ಚಾತ್ರೇಟ್ ನಿಂಪು ಮಾಪನ್ಸು ಸ್ಕ್ರೀನಿಂಗ್ ತೌಕ್ರೆ. ಅವಾಂಗ್ ನೋಂಪೋಕ್ ಲಮ್ದಮ್ದ ಮೈ ಪಿಬಗೆ ಚಾಂಗ್ ಹೆಂಗತ್ ಅನ್ನಬ ರೀಜನಲ್ ಪವರ್ ಗ್ರಿಡ್ ಮತಂಗ ಚುನ್ನಾನ ಸೆಂಗತ್ನಬಗಿದಮಕ್ ಸೆಂಥಂಗ್ ಪಿಬಿನಬ ಕೇಂದ್ರದ ಹೈಜಕ್ರೆ. ಅಮಸುಂಗ್ ಮಿಜೋರಾಮ್ದ ಮ್ಯಾನ್ಮಾರ್ ರಿಫ್ಯೂಜಿ ಲಿಸಿಂಗ್ ಕುನ್ಮಾಪನ್ ಚಮಾ ಹುಂಭುದ್ರಾ ಮಂಗಾ ಚಂಗ್ಜಫಂ ಲೌದುನ ಲೈರಿಬಸಿಂಗಿ ಮನುಂಗ್ದ ಚಾದಮ್ ಅರ್ಫುದ್ರಾ ನಿಪಾನ್ ಬಯೋಮೆಟ್ರಿಕ್ ತೌಬಲ್ ಲೋಯ್ರೆ. ಮಣಿಪುರದ ಹುಜಿಕ್ ಓರಿಬ ಫಿಭಂ ಮಿಯಾಂಗಿ ಮರಕ್ತ ತಾಜನಬ ವಾಟ್ಬ ಅಮಸುಂಗ್ ತಾಜನಬ ಹೆಂಗತ್ ಅನ್ನಬ ಲಂಬಿ ಯಾಟ್ಬ ಹೈಬಸಿಗೆ ಮತಾಂಗ್ದ ಅಸಾಮ್ ರೈಫಲ್ಸ್ನ ಸಿಂಧುನ ಗೆಸ್ ಲೆಕ್ಚರ್ ಅಮ ಪಂಗ್ತೋಗ್ಲಿ. ಎಮ್ ಎಸ್ ಎಫ್ ಡಿ ಎಸ್ ಗೆ ಓದಿತರಿಯಂದ ಪಂಗ್ತೋಗ್ಲಿಬ ಥೌರಂ ಅಸಿದ ಮುಖ್ಯಮಂತ್ರಿ ಯುಮ್ನಾಮ್ ಖೇಮಚಾನ್ ಅಮದಿ ಅಸಾಮ್ ರೈಫಲ್ಸ್ಗೆ ಡೈರೆಕ್ಟರ್ ಜನರಲ್ ಲೆಫ್ಟಿನೆಂಟ್ ಜನರಲ್ ಬಿ

ಒಯ್ನಾಮ್ ಲೀಲಾವತಿ ದೇವಿನ ಸಕ್ಪ ನೋತಾ ಗೌರಾಂಗ ಭಾವಿ ತಾವಿರೆ ಅದೊಮ್ನ ಥೌರಮ್ ತಾವಿರಿಬ ಅಸಿ ಆಕಾಶವಾಣಿ ಇಂಫಾಲ್ದಗಿನೆ ಹೌಜಿಗ ಮುಕ್ ತಾವಿರಸಿ ಪುಖ್ರಂಬಂ ರೀತಾ ದೇವಿನ ಸಕ್ಪ ಮತಮಿಷೆ ಸೈರೆಂಬ ಧನವೀರ್ ನೌರೆಂ ಅಸುಮ್ನ ಸೇಹೌರಿ ಕಾಯ್ನ ನೀ ಖನ್ಬದ